0: ಜನ ಮನೋರಮ ಬಂಗಲೇ ತೇರಿಗೆ ಪಾಡು ಕ್ರಮಯಾಳಿಗೆ ತಗೋ ಮಾಡಲಾಡು ಪರಮಭಕ್ತ ಭಕ್ತರು ದುರ್ಲಭಾರಾವಾರುಂಡ ಜನ್ಮ ಮರಗುಡೆ ಕಲಿಬಾಗಲು ಬೀಚು ಮಾಯನೇ ಉದಂಬುದಮಯಾಳಿ ತಗೋ ಮಾಡಲಾಡಳು ಹರೇ ತಾಯಿ ದೇವಾ ಪತ್ತಿರಬಹುದು ಪಾಡಬೇಡ ರಾಜ ಸರಸಿ ಮುಗದಾಟ ಎಲುಜು ಬೇಡಿಕೊಂಡ ನನ್ನ ದಾಪ ಪ್ರೋಭು ಬಬದಮಯಾಳಿಗೆ ತಗೋ ಮಾಡಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನಸನ ಚೇತನ ಕನಕಾಂಬರ ಸರಳದ ಬಕುಟ ಕುಂದರ ಹರಾಜಿದರೇ ಜನುಜುಳೆ ಹೊಗಡಗ ಸಾಗರಾಲು ಕೇಜುತು ಮಾನ ಬಿಂತು ಬೈನ ರಾಮಚಂದ್ರು ಸಮಯಾಳಿಗೆ ತಗೋ ಮಾಡಲಾಡು
1: ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ಜೀ ಬೋಲೋ ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ

ಪುರಮೀತ ಜಟಾಜೂಟ ಮುನಿ ಸಿರ ಮುನ ಮೆರೆಯ ಗಮಾರದು ದೋ ತಂಬುರಮೀತ ಜಟಾಜೂಟ ಮುನಿ ಸಿರ ಮುನ ಮೆರೆಯ ಪಿಸು ಲಂಬುದಾತಿ ಪುತುಬರುಡು ತದಿಂ ತದಿಂ ತದಿಂ ತದಿ ತೆಕ ಎನ್ನು ಪಿಸು ಲಂಬುದಾತಿ ಪುತುಬರುಡು ತದಿಂ ತದಿಂ ತದಿಂ ತದಿ

ಭ್ಯೋ ನಮೋ ನಮಗೆ ಶುಕೃದ್ಭ್ಯೋ ಧನ್ವಕೃದ್ಭ್ಯಶ್ಚ ವೋ ನಮೋ ನಮೋ ಮೃಗಯುಭ್ಯ ಶ್ವನಿಭ್ಯಶ್ಚ ವೋ ನಮೋ ನಮಃ ಶ್ವಭ್ಯ

0: ಕೋಟಿ ಜನ ಮನೋರಥಮ ಬಂದನೆಯೇ ಗೆಲಿಯುವೆ ಪಾಡುದ ಮಯಾಳಿಗೆ ತಗೋ ಮಾಡಲಾಳು ಪರಮಭಕ್ತ ಭಕ್ತರು ದುರ್ಲಭಾರ ವಾರುಂಡ ಜನ್ಮ ಮರಗುಡೆ ಕಲಿಬಾಗಲು ತೀರ್ಚು ಬಾಯನೇ ಉದಂಬುದಮಯಾನೆತಿ ತಗೋ ಮಾಟಲಾಡಳು ಹರೇ ಸಾಯಿ ದೇವಾ ಪತ್ತಿ ನೀರ ಬದುಕು ಪಾಡಬೇಡ ಬರಮಾಜೋತ್ರಾಜ ದುರಗರಾಜ ರಾಜ ಸರಸಿ ಮುಗದಾಟ ಎಲುಜು ಬೇಡಿಕೊಂಡ ನನ್ನ ದಾಪ ಪ್ರೋಗು ಬಬದಮಯಾನೆತಿ ತಗೋ ಮಾಟಲಾಡು ಶ್ರೀ ವೆಂಕಟೇಶ ಸುಪ್ರಕಾಶ ಸರ್ವೋನ್ನತ ಸಜ್ಜನ ಮಾನಸನ ಚೇತನ ಕನಕಾಂಬರ ಸರಳದ ಬಕುಟ ಕುಂದರ ಹರಾಜಿದರೇ ಜನುಜುಳೆ ಹೊಗಡಗ ಸಾಗರಾಲು ಕೇಜುತು ಮಾನ ಬಿಂತು ಬೈನ ರಾಮಚಂದ್ರು ಸಮಯಾನಿಕೆ ತಗೋ ಆಟಲಾಡಲು
1: ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ಜೀ ಬೋಲೋ ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ವಾಕ್ಯ ಗುರು ಜೀ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ಸತ್ಯನಾಮ ಬೋಲೋ ಸತ್ಯನಾಮ ಸತ್ಯನಾಮ ಸತ್ಯನಾಮ ಜೀ ಬೋಲೋ ಸತ್ಯನಾಮ ನಿತ್ಯ ನಿತ್ಯ ಜಪಿಯೇ ತೇರೆ ನಾಮ ಜೀ ಬೋಲೋ ನಿತ್ಯ ನಿತ್ಯ ಜಪಿಯೇ ಬೋಲೋ ನಿತ್ಯ ನಿತ್ಯ

0: ಹರಿ ಮಾಧವ ಗಿರಿಧಾರಿ
1: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
0: ಮಾಧವ ಹರಿ ಮಾಧವ ಹರಿ ಮಾಧವ ಗಿರಿಧಾರಿ
1: ಮಾಧವ